0: ನಿರಂತರಂ ಜೀವನಂ ದದಾತಿ ತಥಾ ಸಂಸ್ಕೃತಸ್ಯ ಪ್ರವಾಹ ಅಪಿ ಅಬಾಧಿತ ಏವ ತಿಷ್ಠತಿ. ಅತ ವಕ್ತುಂ ಶಕ್ಯತೆ ಯತ್ ಸಂಸ್ಕೃತ ಭಾಷಾ ಶಾಂತಿಶ್ಚ ಅನಯೋ ದ್ವಯೋ ಶಬ್ದಯೋ ಸಂಬಂಧ ಅತ್ಯಂತ ಗೂಢೋ ಅಸ್ತಿ. ಸಂಸ್ಕೃತ ಭಾಷಾ ಶಾಂತೇ ಘೋಷಣಾ ನ ಕರೋತಿ ಅಪಿತು ಶಾಂತ್ಯೈ ವ್ಯಾವಹಾರಿಕ ಮಾರ್ಗಂ ಅಪಿ ದರ್ಶಯತಿ. ಸಂಸ್ಕೃತಸ್ಯ ಅಧ್ಯಯನಂ ಯದಿ ಜೀವನ ಮೂಲ್ಯೈ ಸಂಬಧ್ಯತೆ ತರ್ಹಿ ಮಾನವ ಏಕತಾಯಃ ಸಾಮಾಜಿಕ ಸೌಹಾರ್ದಸ್ಯ ವಿಶ್ವ ಶಾಂತೇಶ್ಚ ಪ್ರಭಾವಶಾಲಿನಿ ವಾಹಿಕಾ ಭವಿತುಂ ಅರ್ಹತಿ. ಯದಿ ಮಾಂ ಕೋಪಿ ಜನಃ ಪ್ರಚ್ಛತಿ ಯತ್ ಭಾರತಸ್ಯ ನಿಕಟೆ ಬಹುಮೂಲ್ಯಂ ವಸ್ತುಂ ಕಿಮ ಅಸ್ತಿ ತರ್ಹಿ ಅಹಂ ನಿಸಂದೇಹ ವದಿಷ್ಯಾಮಿ ಯತ್ ಸಂಸ್ಕೃತ ಭಾಷಾ ಸಾಹಿತ್ಯಂ ತದ್ಗತ ಜ್ಞಾನಂ ಚ ಇತಿ. ಅತಃ ಜೀವನೆ ಸಂಸ್ಕೃತೇನ ಸಂಭಾಷಣಂ ಕುರು ಜೀವನಸ್ಯ ಪರಿವರ್ತನಂ ಕುರು ತದೈವ ಶಾಂತೇಃ ಸ್ಥಾಪನಾಂ ಅವಶ್ಯಂ ಭವಿಷ್ಯತಿ ಇತ್ಯುಕ್ತ್ವಾ ಮಮ ವಾಣಿಂ ವಿರಮಾಮಿ. ಜಯತು ಸಂಸ್ಕೃತಂ ಜಯತು ಭಾರತಂ. ನಮೋ ನಮಃ.
1: ಸಂಸ್ಕೃತ ಭಾಷಾ ಶಾಂತಿ ಚ. अभी आप सुन रहे थे ये वार्ता. वार्ताकार थे डॉक्टर राजेंद्र कुमार रेगर. अब हमें आज्ञा दीजिए. नमस्कार.